ಜೀವನ. ರುಕುತ್ ನಾವು ನಗರವೇ ಮುಕ್ಕಿನ ಜರಿಬೋಡ ಸದ್ದ ಅಂತ ಕನ ಭೂಮಿ ಬುಳುವನ್ ಬುಳು ಜಂಗ್ ಜಂಗ ನೋರಾಯ್ ಪುತ್ರ ಗತ ಕಾಚಾ ಮಾವ ಕವಂಗ್ ಸುಳ ಕನ ಗರ ಸಿಗು ಪಮಿ ಪಮನ್ ಅರ್ಜುನ ತಾಚನ್ ಕಪನ್ನ ಕುಪ್ಪುತ ಗತ ಕಾಚಾ ಪಮನ್ ಸನ್ನ ಜನ್ ದಿಮನ ಬಾಯ್ ಅಯ್ಯ ದಿನ ಲಕ್ ಲಕ್ಕ ನಗ ಗತ ಕಾಚಾನ್ ಬಕಾ ಮಿಲಾರಿಯನ್ನನ್